0: ಹಸಿರ ಮಾನೆ ನೆಪ ಇತಮ ಹಸಿ ಬತ್ರು ಮಕಾರಕ್ಕೆ ಮಾನಸಿರ ಇಮಿ ಲಬೆಲ ಹತ್ತೆನ ರಾಸಿಕ ದೇ ಅಂತ ಅಮಿ ಫೆತುಮ ಸ್ಥಿತಿ ಸಾಕೊಂಪೇನ ಇಮಿ ಮಾನಸಿನ ಇದು ಹತ್ತೆನ ಮಡ್ಯಾ ಡೆಪೋಸ್ ತೋ ಲೇನು ಕಿನ ಥೇರ ಅವನ ಮಿತ ಹುಸಿ ಕೊನ ಬಾ
1: Domingas Moça to hela liemeno ba governo no parte relevante. Maíta rona liemeno husi Domingas.
0: Salnia liemeno se bel carek. Asa ba governo sira, asa ba companhia sira neve makatu hakara katu suportami. Ba aminia ne leleu makaminia luto ne de. Hansa luto ne quando dia kona neka ne Linux sira bela me holunga na mira bela futona. Ne husi ritia ne ba masa to fula hira loron hira ami asa mai harede. Daripat ami pindam. Daram ami pindam, mai mas surdi dia kira. Ami sir surdi lah dia kira. Ami pindah fali mai hani. Emam ini nak fali. Idenya masa bami ni masa. Idenya apa difficult lu ba lelu kira ami protes. Nebe hanya telefon mana deh. Nebe sama mana sir mak hati tu tak ba.
1: Dia malu ko vinte seradu rakam biasir hoto. Informasi ni mak tak kaitanya hasuru malu. Balorung ohin iha notisia nasionais. Husi estudio central radio rakam bia kampung alor dili. Hau Fernanda Muniz Arroso. Lori ekipa ni bester bisu ba programa idane. Aksumikang husi itabot sirnia futar tilung i adeus.